ದಳಿತ ನೀಲೋತ್ಪಲ ರುಚಾ ದವೀಯಾನ್ ಸಂದೇನಂ ಸ್ನಪಯ ಕೃಪಯಾ ಮಾಪಿ ಶಿವೇ ಅನೇನಾಯಂ ಧನ್ಯೋ ಭವತಿ ನಚತೆ ಹಾನಿರ್ಯತ ವನೇವಾ ಹರ್ಮ್ಯೇವಾ ಸಮಕ